ಸಚರ್ಚಿತಶಾಂತಿರಮ್ಯ ಆನಂದ ರೂಪ ಜನ ಜಾಗೃತಿ ದಿವ್ಯ ದೀಪ ಶ್ರೀ ಶಿರ್ಡಿ ಸಾಯಿ ಭಗವಂ ಸ್ತವ ಸುಪ್ರಭಾತಂ ಸೂರ್ಯ ಪ್ರಭಾಚ ರುಚಿರಾಕೃತಿ ಸುಪ್ರಕಾಶ ಪದ್ಮಜ್ಯುತಿ ಪ್ರಸರತಿ ಸ್ತ್ರಿಹ